0: ಪೃಥ್ವೀಂ ಶರಿತಂ ಮತಿರುನೇ ಪುರಾನಿಯೋನ್
1: ಶರೇನೇ ಶರೇಯೋನ್ನೇಸ್ಬಿನಿಶ್ಚಿಮ ಪುರೋ ಓದ್ರಮೋ
0: ಶ್ರೀವಿಯೋಸ್ತೋಸ್ನಿಂಬೆನ್ಸೀತೆ ಮರೆಯೋ ಸರೇ ಮೋ ಅನಿಪಿಕೋ ಎ ಬೋಲೆ ನೋ ವಿ